ಶೋಣಿತಪುರಾಧೀಶ್ವರ ಶತ್ರುದಳನ ಪ್ರಜಾನುರಂಜನ ಕೌಣಪಕುಳ ಮೌಢಮಣಿ ಸಹಸ್ರಬಾಹು ಶ್ರೀ ಶ್ರೀ ಶ್ರೀ ಬಾಣಾಸುರ ಮಹಾರಾಜ ಆಪಣಾ ಮಂತ್ರಿ ಪಾತ್ರ ಪಾರಿಷದ ವರ್ಗಂಗ ಸಹಿತ ರಾಜಸಭಾಕು ವಿಜಯ ಕರುಛಂತಿ ಸಾವಧಾನ ಸಾವಧಾನ